ಅಂತ ಗೋಚರಂ ತಮಗೋಚರಂ ಗೋವಿಂದಂ ಪ್ರಣವಾನಂದಂ ಸದ್ಗುರುಂ ಪ್ರಣತೋಮ್ಯಹಂ ಗೋವಿಂದಂ ಪ್ರಣವಾನಂದಂ ಸದ್ಗುರುಂ ಪ್ರಣತೋಮ್ಯಹಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ